ಪದ ಪ್ರಕ್ಷಾಲನಕರ ವಿಸ್ಮರ ಪ್ರವಾಸಾತಲ ಶ್ರಮ ಧನ್ಯಮೀ ಶಬರಿ ಶ್ರೀರಾಮ. ಗುರುಸೇವೇತತ ಜಿಜಲೆ ಜೀವನ, ಗುರುಸೇವೇತತ ಜಿಜಲೆ ಜೀವನ ವಿಲೇಪನಾರ್ಥೆ ತ್ಯಾಸೆ ಚಂದನ, ರೋಮಾಂಚಾಚಿ ಫುಲೆ ಲಹಡಲಿ ವಠಲ್ಯ ದೇಹದ್ರುಮ ಧನ್ಯಮೀ ಶಬರಿ ಶ್ರೀರಾಮ. ನಿಜ ಜ್ಞಾನಾಚೆ ದೀಪ ಚೇತವುನ, ನಿಜ ಜ್ಞಾನಾಚೆ ದೀಪ ಚೇತವುನ ಕರಿತೆ ಅರ್ಚನ ಆತ್ಮ ನಿವೇದನ, ಅನಂತ ಮಾಝಾ ಸಮೋರ ಆಲೆ ಲೇವುನಿಯ ನೀಲಿಮ ಧನ್ಯಮೀ ಶಬರಿ ಶ್ರೀರಾಮ. ನೈವೇದ್ಯಾಪನ ಕಾಯ ದೇವುಮಿ, ನೈವೇದ್ಯಾಪನ ಕಾಯ ದೇವುಮಿ, ಪ್ರಸಾದ ಮಣುನಿ ಕಾಯ ಘೇವುಮಿ. ಆಜ ಚಕೋರಾ ಘರಿ ಪಾತಲಿ ಭುಕೇಜಲಿ ಪೌರ್ಣಿಮಾ ಧನ್ಯಮೀ ಶಬರಿ ಶ್ರೀರಾಮ. ಸೇವಾ ದೇವಾ ಕಂದ ಮುಳೇಹಿ, ಸೇವಾ ದೇವಾ ಕಂದ ಮುಳೇಹಿ, ಏಕ ಮಧುರಶಿ ಬದರಿ ಫಳೇಹಿ. ವನವೇಲೇನಿ ಕಾಯ ವಾಹನೆ ಯಾವಿನ ಕಲ್ಪದ್ರುಮ ಧನ್ಯಮೀ ಶಬರಿ ಶ್ರೀರಾಮ. ಕ್ಷತೆ ಖಗಾಂಚಿ ನವೇತ ದೇವ, ಕ್ಷತೆ ಖಗಾಂಚಿ ನವೇತ ದೇವ, ಮೀತ ಚಾಖಿಲ ಸ್ವಯೇ ಗೋಡವ, ಗೋಡ ತೇವಡಿ ಪುಡೇ ಠೇವಿಲಿ ಫಸವಾ ನಚರಕ್ತಿಮ ಧನ್ಯಮೀ ಶಬರಿ ಶ್ರೀರಾಮ. ಕಾ ಸೌಮಿತ್ರಿ ಶಂಕಿತ ದೃಷ್ಟಿ, ಕಾ ಸೌಮಿತ್ರಿ ಶಂಕಿತ ದೃಷ್ಟಿ, ಅಭಿಮಂತ್ರಿತತಿ ನಭೇತ್ ಉಷ್ಟಿ. ಯಾ ವದನೀತರ ನಿತ್ಯ ನಾಂದತೋ ವೇದಾಂತ ಮಧುರಿಮ ಧನ್ಯಮೀ ಶಬರಿ ಶ್ರೀರಾಮ, ಧನ್ಯಮೀ ಶಬರಿ ಶ್ರೀರಾಮ.